wobetwa wada pa ensu so toka krebia na yirifa ye ni yetemu fra ban yetemu fra mwa ye mwa ye ho ye mwa ye ho mwa ebeti ya mwa ye ho ni se umme nwura so nkotu ngogotem ensu kwan kra no a wona wo uska wa shada so nti no akosi kwan no wa fili ho nyina bosimi nsia afi no akukuru dan na si ho ye no na mo no yi ache na wura fi se nsio ye nsi ni kwan hon mo mye nyie ni ema yi na si ye ni ema yi a ebe boa yen bi na bo ni se ye nye ni eti ha yi na ye yi a ehe ma yen ya nti wo patem wo bro no ni so gota keto na eda ho no gota na eda ho no entu enwura engum obi ko sa bo di be ni dan anyo di be ni dan wo di be gu kwan no wasi gota no won na ni fie a che se e ho nyina ye ni dia ti wasi gota no wo na wen kwaka munya ina nye enti yesre urade ye nua no na ensu yi omo ho aka binu ho no mo am shop mu ni ema nyina ka ebi susu efri mu binu ho awu na bi eja toye yesre urade se safo ni

0: asofo eye eye ni eye wa kan ho politicians eni wa kan ho ye ni wa kan mhm kakra na ye se ye fa baby
1: yes
0: wa han ba kakra na ye se ah ye fa baby
1: atadodo
0: ye ntumi twe wo nyame ani
1: atadodo
0: ye ntumi twe one abrebia wo nyame ebesra wo mu ene one